ಸ್ತೋತ್ರಮಹಾಮಂತ್ರಸ್ಯ ವಿರೂಪಾಕ್ಷ ಋಷಿಃ ಗಾಯತ್ರಿ ಛಂದಃ ಅಥೋ ದೇವತಾ ಅಂ ಬೀಜಂ ಪುಡಂ ಶುಭಂ.

ಭೂಷಣಂ ಜಾನುಸ್ತಂಭಂ ಹಸ್ತಾಭ್ಯಾಂ ಜಾಪೇಶು ವರಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲಗದಾ ಖಡ್ಗಂ ಜ್ವಾಲಾಪುಲಕಂ.

ಸರ್ವಶಾಂತಿದಂ ಸರ್ವರೋಗ ಪ್ರಶಮನಂ ಸರ್ವದುಃಖ ನಿವಾರಣಂ ಆಯುರಾರೋಗ್ಯ ಶುಭದಂ ಪುತ್ರ ಪೌತ್ರ ಪ್ರವರ್ಧನಂ ಯಃ ಪಠೇತ್ ಕವಚಂ ದಿವ್ಯಂ ಶೃಣುಯಾತ್.

ಸ್ತೋತ್ರಮಹಾಮಂತ್ರಸ್ಯ ವಿರೂಪಾಕ್ಷ ಋಷಿ ಗಾಯತ್ರಿ ಛಂದಃ ಅಂಬೀಜಂ ಪುಡಂ ಶುಭಂ.

ಭೂಷಣಂ ಜಾನುಸ್ತಂಭ ಮಹಸ್ತಾಭ್ಯಾಂ ಚಾಪೇ ಶುಭರ ಪಾಣಿನಂ ಚತುರ್ಭುಜಂ ಮೇಷವಾಹಂ ವರದಂ ಚ ಧರಾಸುತಂ ಶಕ್ತಿಶೂಲ ಗದಾ ಖಡ್ಗಂ ಜ್ವಾಲಾ